0: ಅನುಭವ ನಿರ್ಣಯಿತ ಸಂತೋಷ್ ಮಾತ್ರ ತಪ್ಪು ಜಿಲ್ಲಾ ತ್ಯಾಜ್ಯ ಅನ್ವಯ ಪ್ರಾಧಿನದಲ್ಲಿ ಸಿಡಿ ಅರ್ಜಿಗೆ ಅಪೀಲ್ ಕರೆ ನ್ಯಾಯಮೂರ್ತಿ ಕೋಶ ಫೋನ್ ನಂಬರ್ 073-5743-400.
1: ಕಾರ್ಯಕ್ರಮ ಅಂತಿಮ ಸಮೇಶ ಗುಲಾಮ್ ಅಲಿ ನಿಕಂಠಮ ನಾಸಿರ್ ಕಸ್ಬಿನಿ ಅಕಸಲ್
2: ಹಲೋ.